ಹೊಗಡ ಮಂಜು ಮಂಜು ಮಂಜು ಹಗಲ್ ಹಗಲ್ ಅಡೆ ಹೋಗಿ ಮುಖ ಕರೀವಿ ಹೊಗಡ ಪಾಣಿ ಬೀವಿ ಸಾಡೋ ಕರೀವಿ ರೋಡ ರೋಡ ರೋಡ.

ಹೊಗಡೋಡ ಮನಿ ಮನಿ ಮನಿ ಹಗಲ್ ಹಗಲ್ ಅಡೇ ಹೋಗಿ ಕರೀವಿ ಹೊಗಡೋಡ ಓ ಪಾಣಿ ಬೀವಿ ಸಾಡೋ ಕರೀವಿ ರೋಡ ರೋಡ ರೋಡ.